ಬದಾವಲಾಗ್ ದವಲೇಖಾಯೆ ವಿನಾದಿ ಅಟಾಯ್ ವೇಲಾವ ಗಿಂದರ ಹೆಂದಾವ ಅಲುತ್ ಸತಿಯಕ ಅಲುತ್ ದವಸಕ ಸುಪಡಿದು ವಿಧಿ ಹಟ ಮೊಯಾಗೆ ಮಗೆ ಹಾಡಿ ಮಠಾಯ್ ಮೇಕೆ ವಡಿಕ ಪಟಂಗನ ತಮೊಯ್ ಹೆರಂಗಿ ತಿಂಗಳಾಸ್ತು ಎಣ್ಣೆ ಅಲುತ್ ಸದಿಯಾಗ ಮೇ ಮಾಸಿ ಪಟಂಗ ಅರಗಣ ತಿಯನ್ನೆ ಅದ ಆಗಸ್ಟ್ ಮಾಸೆ ದ ಹತ್ತನಿದ ಕಿ ಅನ್ನಕ ಬಲನ್ನಿ ಸಿಂಗ್ ವೀಕೆಂಡ್ ಕಟ್ಟಿಯರ ಕಹೋದ ಗಿಯಲ ವೀಕೆಂಡ್ ಕಹೋಮದ ಕೇಳ ಕಿಯನ್ನ ನಂಗ ಒಯಾಟ ಮೇ ಪತ್ರ ದಂಗ್ ಎನ್ನಮ ವೇಣವ ಹೆಣಂಗ್ ಇತಿ ಕಾಲ್ ಕರನ್ನ ಮೆಸೇಜ್ ಕರನ್ನ ಒಯಾದ್ರೇಕನ ಕಟ್ಟಿಯ ಸಿಂಧುವಕ್ಕೆ ಎಕತು ಕಳಗಿನ ವಡ ಕರಣ ಗಮಂಗ್ ಮಾತಕ್ಕೆ ಚೋಡಿ ಶಟಕಾಗ್ ದಾಗಿನ ಇನ್ನು ತಮಾಯಿ ತಿನ್ನೆ ಕೊಹೆದ ಇನ್ನೆ ಕೊತ್ತನ ದಿನ್ನೆ ಬಸ್ಸಿಗೆ ವೆನ್ನ ಪುಲುವಂಗ್ ಆಫೀಸಿಗೆ ವೆನ್ನ ಪುಲುವಂಗ್ ಆಗಿ ಗಾಮಂಟಿಗೆ ವೆನ್ನ ಪುಲುವಂಗ್ ಎಹೆ ಮನ್ನದ್ ನಂಗು ಯಾಗೆ ಶಾಪಿಗೆ ತ್ರಿವಿಲ್ ಪಾಗಿಗೆ ಮೇ ಕೊತ್ತನ ಕೊಹೊಮ್ಮ ಹಿಟಿಯಾ ಮಂದ ಅಣ್ಣ ಅದೆಲ್ಲ ಸಿವಿಲ ಇನ್ನೆ ಅರೆ ಮಮ್ಮೆ ಪತ್ತಂಗ್ ಹೆಲೋ ಹೆಲೋ ನಮ್ಮ ಮುಖದ್ದೋ ಯಾಗಿ ಕೇಳಹು ಹಮ ಮಮ್ಮ ಮೆನ್ನ ಮೇಯಾ ಕೇಳ ಯಾಗಿ ಕಟ್ಟಿ ಎಗದು ಕರಗಣ ಸಿಂಧು ಕಹಣ್ಣೆ ತೋ ಪುಂಚವತ್ ಕಮ್ಮಲಿ ಕಮಗ್ದಾನೆ ನದು ಒಯಾ ಒಯಾಗೆ ವರಟಿ ಕರಗೆನ ಯನ ಗಮಂಗ್ ಎನ್ನ ಚಟ್ಟಕಟ ವಾಟ್ಸಪ್ ಅತ್ತೆ ಮಂಗಿ ನೋ ಮೇ ಪತಿ ಚಟಿಕೆ ಬಿಂದ ಹತ್ಸೆ ಕಲಹ ಅನುಪಹಯ ಅನುಪಹ ಅನುಪಹ ಠಗ್ಗಾಲ ಮೆಸೇಜ್ ಕಕ್ಕೆವನ್ನು ಆಗಿ ಕಟ್ಟಿ ಎಗತು ಕರೆಗನ್ನು ಯಾನ ನೆತ್ತೆ ಫೇಮ್ ಅಪ್ಪೆ ಫೇಸ್ಬುಕ್ ಫ್ಯಾನ್ ಪೇಜ್ ಪತ್ತರ ವಾಲ್ ಪೋಸ್ಟ್ ಕಡೆ ತಾಮದ್ ಕಮೆಂಟ್ ಕರ ಪುಣ್ಯಾತಿ ಕೆನೆಗ್ ನಂಗೋಯ ಠಗ್ಗಾಲ ವಾಲ್ ಪೋಸ್ಟ್ ಕಡೆ ಕಮೆಂಟ್ ಕಾಗ್ದಾನ ದಂಗ್ ಗುಡ ಕ್ವೆಲಾ ವೆನುವ ಪೋಸ್ಟ್ ಕ ಅಪ್ಲೋಡ್ ಕರಲ ಮುಲಿಮ ಫ್ಯಾನ್ ಪೇಜ್ ಕ ಲೈಕ್ ಕರನ್ನು ಫಾಲೋ ಕರನ್ ಈಟ ಪಾಸೆ ವಾಲ್ ಪೋಸ್ಟ್ ಕಡೆ ಕಮೆಂಟ್ ಕಾಗ್ದಾಗನ ಯಾನ ಅದು ಆಗಿ ಹಲ ತಿಯನೆ ಕನ್ನ ಕಂಗ್ ಪುದ್ದುಮ ಅಮ್ಮಾರು ಆಗ್ತಿಬ್ಬೆ ದಂಗಿ ತಿಂಗ್ ಆಯೇ ಪೆತ್ತ ಹರ್ರೀಲವದ್ ಬಲನ್ ಹಿತನ್ನ ಅದಕ್ಕೆ ಹೇಮ ಜಾತಿ ತೀಯನೋ ಅನೇದ ಅನ್ನೇವಾಗಿ ಮನ ಅದು ಆಡತಿಯನ್ನೇ ಕಿಯನ್ನು ಬಲನ್ನ ಮಟ ನಂಗೆ ಹೇಮನೆ ಓಣಿದೆ ಯಾಕೆ ದೆಯ್ಯನೇ ಕಿಯಲ ಕಣ್ಣ ಬುಲುವ ಅಪ್ಪೇ ಹೇಮಾಯ್ ಒಯಾಗಿ ಮಂಗ್ ಹೇಮತಿ ಏವಾಗಿ ಮನ ಹಾಡಿತೀಯನೋ ಅದಕ್ಕೆ ದಾರ ಗಂಡ ಮುಖದ ಮಂಗ್ ಕಾಲನತಿ ಕ್ಯಾವೋ ತೆಪಾವೇ ಕೆಲ ಹಿತನ ದೇವ ಏನಂಗಿದೆ ಠಗಲ ಕಮೆಂಟ್ ಕಗ್ದಾಗನೆ ಅನ್ನ ಹೌಸ ಹತ್ರ ಮೆಣಕ ಅಂಗಡ ಗೊಡ್ಡಾಗ್ ದೇವಾಲ್ ತಿನ್ನೋ ಮೇ ಪತ್ ಕತಾಗ್ರನ್ನ ಒಯಾಗೆ ಗಾಸಿಪ್ ಟಿಗ ತರಗನೆ ವೀಕೆಂಡ್ ಕ ಕೊಹಮದ ವೀಕೆಂಡ್ ಕೆ ಅಪಿ ದೆನ್ ಅದ ಮೆಸೇಜ್ ಗಾಸಿಪ್ ಮನೋ ಅದ ಬರ್ತ್ ಡೇ ವಿಶಸ್ತಿ ಅನೋ ಅದ ಅನಿವರ್ಸರಿ ವಿಶಸ್ತಿ ಅನೋ ಅದ ಮೇ ಒಕ್ಕೋ ಮಟಿಗ ಆರೋಗ್ಯನ ಏನಾಗ ಹಿಮೀಚೆ ಮುಖ ಬಲನ್ನ ಏನಂಗ್ ಮೇ ಆಗೆ ಮಗೆ ಗಿಂದರ ಹೆದ್ದಾವ ಇನ್ನ ಹೌಸ ಹತ್ರ ಮೆಣಕ ಮಂಗ ಒಯಾಗೆ ಜಾನೋ

0: ಕಾರ್ಯಕ್ರಮಕ್ಕೆ ಸಂಬಂಧ ಪೌದ್ಗಲಿಕ ಬೆಂಕು ಹತರಕ ನಿಲ್ದಾರಿಸುವುದಕ್ಕೂ ಅತ್ತಡಂಗೋಡಗೆ ತಿಬೆನಪ ಈ ಮಾಧ್ಯಮ ಅಪರಾಧ ವಿಮರ್ಶನ ಕಾರ್ಯಾಂಶ ನಿಲ್ದಾರಿನ ವಿಸಿನ್ ಪೊಲೀಸ್ ಮಾಧ್ಯ ಪ್ರಕಾಶ ಕಾರ್ಯಾಲಯ ಪೆಬಸುವೆ ಬೆಂಗು ಕಳಮನಾಕರುವಂತದಿನಕ್ಕೂ ಸಹ ವಿಧಾಯಕ ನಿಲ್ದಾರಿನಿಕ್ಕೂ ಎಲ್ಲ ಸತ್ತಡಂಗೋಡಗೆ ಅತಿಬಬಾಯಿ ಎಂ ಸೆಕರೋನ್ ಸಿಹುದಿನ ಅದಾಲ ಪೌದ್ಗಲಿಕ ಬೆಂಕು ತುಲದೀಮ ಅತ್ತಡಂಗೋಡಗೆ ಅತಿಬಬಾಯಿ ವಾರ್ತಾ ಬುಣೆ ಮಾಧ್ಯಮ ಅಪರಾಧ ವಿಮರ್ಶನ ಕಾರ್ಯಾಂಶ ನಿಲ್ದಾರಿನ ಸೆಕರುಗೇನ್ ತವದೃಢ ಪ್ರಶ್ನ ಕರಮಿನ್ ಸಿಟ್ಟಿನ ಬಬದ ಪೊಲೀಸ್ ಮಾಧ್ಯ ಪ್ರಕಾಶ ಕಾರ್ಯಾಲಯ ಪೆಬಸುವ ಮಿಲಗಣಿತ್ ನ್ಯೂಸ್ ಪಾಸರು ಪಹಟ ಮೊಹತಿನ್ ಮೊಹತ ವಿನಸ್ವನ ಅಳುತ್ಮ ತುರತುರು ಸಂದಹ ನಿತ್ ನ್ಯೂಸ್ ಯೂಟ್ಯೂಬ್ ನಾಲಿಕಾವಟ ಸಹ ನಿತ್ ನ್ಯೂಸ್ ಫೇಸ್ಬುಕ್ ಪಿಟುವಟ ಪಿವಿಸೆನ್ ನೆತಹೋತ್ ನಿತ್ ನ್ಯೂಸ್ ಟೊಟೆಲ್ಕೆ ಅಪಗೇ ವೆಬ್ ಅಡವಿಯಟ ಪಿವಿಸೆನ್.
1: FM Anupaha, FM Anuhadarai Dashma Ata, Net FM.
2: Brought to you by
3: Nava Anlene Calcium Vitamin C D Zinc Magnesium Methylu Posha Padarthe Kolahakin Anlene Sima Bidalan
4: Meka Thama Vistare Dan Ona Patare
5: NLB Jaya Jatikalutrai Mandalaya
6: ಅಡುವೆ ಎದುಮಕಿನ್ ದಿಗುದುರ ಕ್ಯಾ ಹೇಕಿ ಅಪೇ ರಟೆ ನಿಷ್ಪಾದಿತ ಏಕಮ ಸ್ಕೂಟೇಕ ಕೆಡಿ ರೈಸ್ ವಸರ ಪಹಕ ವಗಕೀಮ ಕೆಡಿ ರೈಸ್ ಪುದ್ಗಲಿಕ ಸಮಾಗಮಟ ಕಥಾ ಕರನ್ನ 077746 47 47

0: ಇಂಟರ್ನೆಟ್ ಡಾಮ್ರೋ ವಾಸರ ಮೆದ ಸೇಲ್ ಗೃಹ ಭಾಂಡ ಸಹ ವಿದ್ಯುಲಿ ಉಪಕರಣ ಸದಹ ವಿಶೇಷ ವಾಟಾಂ ವಿವಿಧ ಮಾದಲಿ ಸಹ ವಾರ್ನ ರಸಕಿನ್ ಸಿಯಲುಮ ಡಾಮ್ರೋ ಪ್ರದರ್ಶನಾಗಾರವಲಿನ್
1: ಸಿಡಿಪಿ ಸ್ಥಾವರ ತನ್ಪತು ವೆತಿನ್ ಸಿಯಟ ಪಹಲವಾಗ್ ದಾಕ್ವಾ ಅಸಮ ಸಮ ಪೊಲಿ ಅನುಪಾತ ಬೆಡಿ ವಿಸ್ತರ ಸಂದಹ ಬಿಂದು ಎಕೈಕೈ ಹತಾಯ ತುನ್ಸಿಯ ಅಸುವಟಾಯ ತುನ್ಸಿಯ ಅಸುವಟ ಅಮತಾನ ನಾಯಶ್ವೇರಿ ಕತಕೆ ನಿಮ್ಮ ಬಿಬಿಬಿ ಎಲ್ ಕೆ ಔಟ್ಲುಕ್ ಸ್ಟೇಬಲ್ ಫಿಟ್ ರೇಟಿಂಗ್ ಲಂಕಾ ಲಿಮಿಟೆಡ್ ಶ್ರೀಲಂಕಾ ಮಹಾಬ್ಯಾಂಕ್ ಅವಸರ ಲಾಕ್ ಬಾಲಪತ್ರ ಲಾಭಿ ಮುದಲ್ ಸಮಾಗಮಕ್ಕೆ
2: ಒಯಾಲ ಗಿಹಿಂಗ್ ಎನ್ನ ಮಮ್ಮೆ ತನಿ ಇನ್ನ
3: ಕಾಲೆ ಅತ್ತಿಕೆ ಅಂಗಟ ಉಂ ಕಣ್ಣು ತುನ್ನು ಉಬೆ ಅಂಗ ಉಬ ಸೀಮಾ ಕರನು ಯುತುಕಂ ಉಬಟ ಮಗ ಹೆರನು ನಾವ ಆನ್ಲೈನ್ ಕ್ಯಾಲ್ಸಿಯಂ ವಿಟಮಿನ್ ಸಿ ಡಿ ಸಿಂಕ್ ಮ್ಯಾಗ್ನೀಸಿಯಂ ಮೆತಲು ಪೋಷ ಪದಾರ್ಥ ಕೊಲಹಕಿನ್ ಅಸ್ಥಿ ಸಂಧಿ ಮಾಂಸಪೇಶಿ ಸಹ ಪ್ರತಿಶಕ್ತಿಯ ಮನಾವ ಪವತ್ವಾಗನ್ನು ದವ್ವಿ ಆನ್ಲೈನ್ ಸೀಮಾ ಬಿದಲನ್ ಮೇಕ ತಮಾ ವಿಸ್ತರೇ ದಾನ್ ಓನ ಪತ್ತರೇ
4: ಕೊಲ್ಲು ಕೆಲ್ಲು ಕೊಡೆ

ಲೋಕನಾಥ ವೂ ಅಪ ತಥಾಗತ ಸಮ್ಮಾ ಸಂಬುದು ಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬು ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೆ ಪಿಹಿಟ ಆರಕ್ಷಾವ ಆಶೀರ್ವಾದೆ ಅಪೇ ಜೀವಿತವಲಟ ಸೆಲಸೇವಾ ಕೆನ್ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿವಂದನಾವಹ ಏಕಾತ್ಮಿಕ ವೆಮು.

0: ವಿಶಾರದ ನಂದಾ ಮಾಲನಿಯಗೆ ಹಂಡಿನ್ ಗಾಯನ್ನ ತರಮಟ ಪ್ರಬಲ ಗೇಯ ಪದರಚನಾವಕ್ ಒಬೇ ಹಿತೆ ಸಟಹನ್ ವೆನಕಟ ವಯಸ್ಸವೃದ್ಧು ವಿಸು ದೆಕಾಯಿ ಕಿಯಲ ಮೇ ದನ್ ಟಿಕಟಕಾಲೀನ್ ಗೀತೆ ಪ್ರಚಾರ ಯುದ್ಧಿ ಮಟ್ಟ ಒಬ್ಬ ಕ್ಯೂ ತರ ಮಟ್ಟ ಪುದುಮಹಿತನ ಅವ್ರದ್ದು ವಿಸು ದೆಕಕ ತರುಣೇಕ್ ಜೀವಿತ ಪಿಳಿಬಂದ ಮಹಾ ಅದ್ದಕೀಂ ಗೊಡ ಕರಗಿನ ಪರಿಚಯಕ್ ನೊಲಬಾಮ ಮೆಹಮಲಿಯೂ ಅದ ಕಿಯಲ ಇತಿಂಕಿ ಅನ್ನಕೋ ಈ ಗೀತೆ ವಗತಿಗೆ ಟಿಕಕ್
1: ಅತ್ರಮದೆ ಮಮ ವಿಶ್ವವಿದ್ಯಾಲಯದ ತೇರಿಲಾ ಮೋದೇ ಕಾಲೇ ಅಪಿ ಸಸ್ಪೆಲ ಕರಾಯನ್ ಪಾಸ್ ಕಿಸಮ್ ಕಾಲ ಪರಿಚಯ ಅವೃದ್ಧ ಕಕ್ಕದ್ರ ಗೆದರಿನ ಸಿದ್ಧವನ ವಿಶ್ವವಿದ್ಯಾಲಯ ಯಾ ನವಿನ್ನ ಕಾಲೇ ತುಲ ತಮೈ ದ ಮೇ ಮೇ ಒಯ ಅಹಪು ಗೀತೆ ಪವಾ ಲಿಯುವೆ ಎವಕಟ ತಿಬುಣ ಮೇ ಜನತಾ ಸಾಹಿತ್ಯ ತುಲಲ ಕೇಳ ಎವಕಟ ತಿಬುಣ ಹಿರು ಕೇನ ಪುವತ್ ಪತ ಕೇ ಪುವತ್ ಪತೆ ಉದವಿಯ ಮೂಲ್ವೆಲಾ ಕರ ಮೆನ್ನ ಮೇ ಜನತಾ ಸಾಹಿತ್ಯ ಉಲ್ಲೆಲ್ಲ ವೆನುವೆನ್ ಪ್ಯವತ್ವ ವಿವೃತ ಗೀತ ರಚನಾ ತರಂಗ್ಯ ದಹಸ್ ಗಣ ಗೀತ ರಚನಾ ಇಲ್ಲ ತಿಬುಣ ಏ ಗೀತ ರಚನಾ ದಹಸ್ ಗಣನ ಅತುರೇನ್ ಪಳಮು ತೆನಟ ಆಪು ಗೀತೆ ತಮ್ಮ ಯೋ ಬಿಂದುನು ತಾಳ್ಗಸಕಿನ ಗೀತೆಯ ಇಟ ಪಸ್ಸೆ ಮಮ ಏಕೆ ಸಮ್ಮಾನಿಟ ಪಾತ್ರೋನ ಇಟ ಪಸ್ಸೆ ಮೇ ಗೀತೆಯ ಎದಾ ಎ ವೇದಿಕಾವಿದ ಗಾಯನ ಕಲಾ ಆಚಾರ್ಯ ನಂದ ಮಾಲಿನಿಯ ರೋಹಣ ವೀರ ಸಿಂಹ ಸಂಗೀತ ಪಸ್ಸೆ ಕಾಲ ತಮ್ಮ ಮೇ ಗೀತೆ ಪಟಿಕತೆ ಅತ್ತರಂತ ಮಮ್ಮ ಬಗ್ಗೆ ದುಹುನೇಕ್ ಆಧುನಿಕೇ ಕುಟ ಎಹೆಮ ಗೌರವಯಾಕ್ ಲಭ್ಯನಕ ವಿಶೇಷ ನಂದಾ ಮಾಲಿನಿ ಕೆನೆ ಮಗೆ ಗೀತ ಗಾಯನ ಕರ್ನೋ ಕೆನೆಕ ಮಟೆ ಕಾರಿಮ ವಿಸ್ಮಯ ಜನಕ ದೇಹಕ್ಕೂನ ಮಂಗ ಎತ್ತ ಟೆನಕಮ್ಮ ದನಗೆ ನಿಟ್ಟಿನ ಜಾಗ್ರಹಕ್ಕೆ ಮಮಾಯ್ ಮೇ ಗೀತ ಅದು ಗಾಯನ ಕರ್ನೋ ಕಿನ ಕಾರಣ ದನಗೆ ಹಿಟಿಯತ್ನೆ ಈಗ ಮಠ ಹರಿಮ ಸರ್ಪ್ರೈಸ್ ಹಾಕೋಣ ಪುದುಮ ಎಲವಣ ಸುಲು ಸಿದ್ಧಿ ಹಾಕೋಣ ಪಸ್ಸೆ ಮಮ ದನಗತ್ತ ಮೇ ತರಂಗೆ ಗೀತ ರಚನಾಂಶ ವಿನಿಶ್ಚಯ ಕಲತಿಲ್ಲ ಮೇ ಕರ್ಲತಿಯನ್ನೇ ಮಹಾಚಾರ ಸುನಿಲ್ ಆರ್ಯ ರತ್ನಾನ್ ಕೇಳ ತವತ್ ದೇಹಕ್ತಮೇ ಮಮ್ಮ ವಿಶ್ವವಿದ್ಯಾಲಯ ಗಿಯಾಯಿನ್ ಪಸ್ಸೆ ಎತುಮ ಮಗೆ ಗುರುವರ ಏಕ್ವೇನವ ಅದಟತ್ ಎತುಮ ಪೇಲಿ ಬಂದ ಚಾಮ ಗುರು ಗೌರವ ಯಾಕೆ ಮಗೆ ತಿಯೇನೋ ಮೇ ಲಬಣ ಸತಿ ಪ್ರಯತ್ನೋ ಮೇ ವಿಶ್ವವಿದ್ಯಾಲಯ ಪ್ರಸಂಗೆ ಗೀತ ಪ್ರಸಂಗೆ ಆಸಿನ್ಯ ಪ್ರಸಂಗೆ ಎಟತ್ ಎತುಮಾಗೆ ಅವವಾದ ಅನುಶಾಸನ ಸಹ ಆಶೀರ್ವಾದ ಲಭ್ಯತೆ ಬೇನವ ಇತಿಂಗ್ ಮೇ ಮೇವಾಗೆ ದಿಗ ಗಮನಕಟ ಮೇ ಗೀತೆಯ ಮುಳ್ಳುಣ ಇವಕಡತಿ ಬಿಚ್ಚ ಮೇ ಯುದ್ಧ ಸಹ ಮೇ ಜನವಾರ್ಗಿಕ ಪ್ರಶ್ನೆಯ ಕೀನ ಕಾರಣ ಮೂಲ ಕರಗಿನ ತಮ್ಮ ಗೀತೆ ರಚನಾ ಕಲೆ
0: ಮೇ ಒಬ್ಬ ಕಥಾಕರ ನತ್ರ ಪಸುಬಿ ಮೆಂಗಿಂಗ್ ಮೇ ಸಂಗೀತ ಹೆನಕೊಟ ಮಂದನ್ನ ಮಮ್ಮ ವಗೇ ಮಗೆ ಆ ಸಣ್ಣನುತ್ತ ಇನ್ನ ತನ ನವ ತಿನ್ನ ಹಿತನೋ ಕೇಳ ಮೇ ಮೇ ಸಂಗೀತ ಸಹ ಒಬ್ಬ ಮುಹುಕರಪು ವಚನ ಸಹಾಯ ವಟ ಪಣದನ ಅಪೂರ್ವ ಸಂದ ದಿಯ ದೇವನ ಸೇ ಸಿನಹವ ಪಿಪು ನಾಮ ನಂಬ ಕೊಯ್ ತರಂ ಸುವಂದದ ಮಗೆ ಹಿತ ಗಾವ ತವ ಟಿಕಾಕ್ ವಿಸ್ತರಿ ಕಿಯನ್ನ ಪಿಟ
1: ಎತ್ತರ ಪಸ್ಸೆ ಕಾಲ ಮೇ ಗೀತೆ ಕೊಚ್ಚರ ಜನಪ್ರಿಯ ಹತ್ರ ಪತ್ತುನದು ಕೇನೋ ನಾ ಮರ ತ್ರಿರೋಧ ರಥವೆಲ್ಲ ಪಿಟಿ ಪಸ್ಸೆ ಮಂದೆಕ್ಕ ಗಹಲ ತೀನೋ ನುಂಬ ಕೋಯಿ ತರಂ ಸೂ ಅಂದದ ಮಗೆ ಹಿತ ಗಾವ ಕೇಳ ಮೇ ಗೀತೆ ಸಂಗೀತವತ್ ಕಲೆ ಸಮಂತ ಪೆರೇರ ಸಮಂತ ಮಮ ಏಕಮ ವಯಸ್ಸೆ ಅಪಿ ದೆನ್ನಮ ಶೇಸ್ತ್ರ ಟಾಪು ಆಧುನಿಕ ವಿಧಿ ಇರ್ತಮಾಯಿ ಮೇ ಗೀತೆ ನಿರ್ಮಾಣ ಕರಾನ್ ಇತಿ ಮಮ ಹಿತನವ ದೆನ್ ಎತ್ತರ ಮೇ ಗೀತೆ ನಿರ್ಮಾಣ ಕರಲ ದೆನ್ ದಶಕ ತುನಕ್ವಾಗೆ ಕಾಳ್ಯ ಅದ ಆಪೌ ಹೆರ್ಲ ಬಲದ್ದು ಹಿತನು ಮಮೈ ಸಮಂತ ದೆನ್ನ ಮೇ ಕಾಲೆ ಪರ್ಣತ ವೆಲ ಹಿಟಿಯ ದೋಕಿಯಲ ಇತಿಂಗ್ ಅವ್ರದ್ದು ವಿಸಿದೇಕ ವಿಸಿ ತುನಕ ತರುಣೇಕ ತರುಣೆ ದೆನ್ನೇಕ ಏಕತುಲಕರ ನಿರ್ಮಾಣ ಇದು ಅಪಟೇ ಅವಶ್ಯ ಜಾವೆಯ ಗೀತೆಯ ಶ್ರಾವಕ ಅನ್ವಿತ ಅರ್ಗಣೆಯನ್ನ ಲಬಾದುನ್ನ ಮಾಲಿನಿ ಬುಲತ್ ಸಿಂಹ ಜ್ಯೇಷ್ಠ ಗಾಯನ ಶಿಲ್ಪಿನಿಯ ಅಣಿ ಪೆತ್ತೆಂಗ್ ಅಸಂಗ ಪ್ರಿಯಮಂತ ಪೀರಿಸ್ ಮೇ ದಿನಗೆ ಆಧರಣೀಯ ಹಂಡ ತಮಾಯಿ ಮೇ ಗೀತೆಯ ಹರೆಯ ಗ್ಯಾಂಬುರ ಒಬ್ಬ
0: ಹಮುವಿ ವೆಲಪೆ ಮುದ ಮೇಲೆ ಸಿನ್ ಹೆಮದಾಮ

0: ಇದಾ ದಿನೆಯದಿ ಕಲ್ಯಾಣಿ ಸ ಪಠಾನ ವಂದನ ಅತಿ ಗಾಂಭೀರ ಉತುಮ್ಮು ಧರ್ಮದೇಶನ ಪ್ಯವತ್ವಿನವ ಪಸುರು ದೆಕಡ ತಮೈ ಆರಂಭವನ್ನೇ ದೆಕೆಯಿಂದಲ ಸವಸಹಾಯ ದಕ್ಕ ಪ್ಯವತ್ವಿನವ ಇದನ್ನ ಅತಿ ಪೂಜನೀಯ ಉಡುದುಂಬ್ರ ಕಾಶ್ಯಪ ಸ್ವಾಮಿ ನಹಂಸೆ ಅತುಲು ಬಹು ಭಿಕ್ಷು ನಹಂಸೆಲ ಮೇ ಸಂದಹ ವೆಡಂ ವೀಮಟ ನಿಯಮಿತ ಇತಿನ್ನ ಅತುರುಗಿರಿಯ ತಿಸರಮಾವತ ಶ್ರೀ ಸದಹಂ ಪದನಮ ಕೇಲ ಕಿವ್ವಹಮ ಮೇ ಪದನಮಟ ಸಂಬಂಧ ಸೀಲು ಸದಹವತುಂಟ ವಗೇಮ ಎನ್ನ ಪುಲುವನ್ ಹೆಮದಿನಾಟಮ ಅಪಿ ಆರಾಧನಾ ಕರಣವ ಅಗೋಸ್ತು ವಿಸಿತುಂಗನದ ಇರಿದಾ ದಿನೇದಿ ಸವಸ ದೆಕಟ ಪೆರ ಕೆಲನಿ ಸೇರದ ಮೇ ಉತುಮ್ಮು ಪಟ್ಟಹನ ವಂದನಾ ಅತಿ ಗಾಂಭೀರ ಧರ್ಮದೇಶನಾವ ಸಹ ಸೇ ವಂದನಾವ ಸಮಗಿ ನಿಕ್ಕಾಸು ಅನ್ನ ಕಲ್ಯಾಣಿ ಪುದಭೀಮಟ ನತ್ನಂ ಕೆಲನಿಯ ಐತಿಹಾಸಿಕ ಪುಣ್ಯ ಭೂಮಿಯಟ ಪೆಮಿನೆನ್ನ ಕೇಳ ಇದನ್ನೇ ಪಣಿವಿಡೆ ಸಿಹಿಪತ್ಕರಣ ಗಮನ್ ಒಬಟ ಅಪಿ ಸಿಹಿಪತ್ಕರನ್ನಟ ಓಣೆ ಅತಿ ಪೂಜನೀಯ ಕಲಿಕಮೇ ಜ್ಞಾನದೀಪ ಅಪೇ ಹಾಮದುರನ್ನು ಹಂಸೆ ಸಿದ್ಧಕರನ್ ಮೇ ಶಾಸನಿಕ ಕಟಿಯುತು ಆಗಮಿಕ ಕಟಿಯುತು ಪಿಲಿ ಬಂದವ ಅಪಿ ವೆಡಿವೆಡಿಯನ್ ಸಾಕಚ್ಚಾಕರನ್ನ ಬಲಾಪುರುತ್ತುವನವ ಮೇ ಧರ್ಮ ಸಾಕಚ್ಚಾವ ಅವಸಾನೇದಿ ಎನಿಸಾ ರೆಂದೆನ್ನ ಕೇಳ ಅಪಿ ಒಬಟ ಸಿಹಿಪತ್ ಕರಣವ ಆರಾಧನಾ ಕರಣವ ಈ ಆರಾಧನಾವ ಸಿದ್ಧ ಕರಮಿನ್ ಅದ ದವಸೇದಿ ಅಪೇ ಹಾಮದುರನ್ನು ಹಂಸೆ ಇತಾಮಾತ್ಮ ಹೊಂದಿನ್ ಧರ್ಮ ದೇಶನಾವತುಲ ದಹಂ ಕರುಣು ಒಬಟ ಪೆಹದಿಲಿ ಕರದೆನ್ನಟ ಯದುನೆ ಸಮಸದ್ಧ ಸಮ ಸೀಲ ಸಮ ತ್ಯಾಗ ಸಮ ಪಜ್ಞಾ ಕೇನ ಮೇ ಕಾರಣ ಅತುಲಿನ್ ಎಕಟ ಜೀವತ್ವನ ದೆದೆನಕು ನೆತ್ತಂ ಯಹಪದ್ ಗುಣಾಂಗೋಲಿನ್ ಹೆಬಿ ದೆದೆನಕು ಅವಸಾನೇದಿ ನೆತ್ನಂ ಮರಣಾಸನ್ನ ಮುಹೂರ್ತೇದಿ ಕೋಹಮದ ಹಿತಹದಾಗನ್ನೆ ಸಹ ಮರಣೇಟ ಕೊಯ್ಯಾಕಾರೇನ್ ಸೂದಾನಂ ವನ್ನೇ ಕೇನ ಕಾರಣಾವ ಕೆನೆಕುಟ ಹಿತೆನ್ನು ಪುಲುವನ್ನ ಅಪೇ ಹಾಮದ್ರುನೇ ದೆಂ ಸಮಸದ್ಧ ಸಮ ಸೀಲ ಸಮ ತ್ಯಾಗ ಸಮ ಪಜ್ಞಾ ಮೇ ಸಿಯಲ್ಲ ಸಮವ ತಿಯನವಾ ನಂ ಐ ಅಮುತುವೆನ್ನ ಆಯ ಮೇ ಮರಣೇಕಟ ಸೂದಾನಂ ವೆನ್ನಟ ಓಣಿ ದೆದೆನಾ ಅತ್ರ ಮೇ ದೇವಾಲ್ ಸಮಾನವ ತಿಯನವಾನೆ ಸಮಾನವ ತಿಯನ ಆಯಟತ್ ಮರಣೇಟ ಸೂದಾನಂ ವೀಮಕ್ ತಿಯನ್ನಟ ಓಣಿದ ಮೇ ವಗೆ ಯುವಲ್ ಐ ಇತಿಂ ಮರಣೇಟ ಸೂದಾನಂ ವನ್ನೆ ಸಿಯಲ್ಲ ಸಮವ ಪಿಹಿಟಾ ತಿಬೆನವಾ ನಂ ಕೇಲ ಏ ವಗೆ ಪ್ರಶ್ನೆಯಕ್ ಸಿತಟ ನೆಗುಣೊತ್ ಎಹೆಮ ಅಪಿಟ ದೆನ್ನ ಪುಲುವನ್ ಪಿಲುತುರು ಕೊಯ್ ವಗೆ ವೇದ ಅಪೇ ಹಾಂದ್ರುನೆ
1: ಓ ಹೆಮ ದಿನಾಟಮ ನೆವತತ್ ತಿರುವನ್ ಸರ್ಣ ಪ್ರಾರ್ಥನಾ ಕರನವಾ ದರ್ಶನ ಒಯ ಸಮಾನ ಚರಿತ ಲಕ್ಷಣ ಗನ ಏ ಸಂದಹಂಗ್ವೆನ್ನಿ ಸಮಜೀವಿಕಿನ ಸೂತ್ರ ಏ ಸಮಜೀವಿಕಿನ ಸೂತ್ರ ಬುದುಹಾಮಂದ್ರು ಎತನದಿ ಪೆನ್ನುವೆ ವಿವಾಹವಿನ ಯುವಲಕಗೆ ಏ ವಿವಾಹ ಜೀವಿತ ತುಲ ಬುದುರಜಾನ್ ವಹಂಸಿ ಉಪಮಾ ಹತರಕ್ ಪೆನ್ನುವ ಎಕಕ್ ತಮೈ ದೇವಿಯ ದಿವ್ಯಾಂಗನಾವಕ್ಕಿಕ ವಾಸೇಕರಣ ವಗೆ ಸತುಟೆಂಗಿನ ವಿವಾಹ ಜೀವಿತ ತಿಯನ ಈಲಂಗಟ ದೇವಿಯ ಮಲಮಿನಿಯಕ್ಕಿಕ ವಾಸೇಕರಣ ವಗೆ ಜೀವತ್ತಿನ ಪೌಲ್ ಜೀವಿತ
0: ತಿಯನ
1: ಈಲಂಗಡೆ ದಿವ್ಯಾಂಗನಾವಕ್ ಮಲಮಿನಿಯಕ್ಕೆಕ್ಕ ವಾಸೇ ಕರನವಾಗಿ ಜೀವತ್ತಿನ ಪೌಲ್ ಜೀವಿತ ತಿಯನ ಈಲಂಗಡೆ ಮಲಮಿನಿ ಮಲಮಿನಿ ಎಕ್ಕಮ ಇನ್ನೋವಾಗಿ ಜೀವತ್ತಿನ ಪೌಲ್ ಜೀವಿತ ತಿಯನ ಒಣ್ಣೊಯ ವಗೆ ಉಪಮಾ ಹತರ ಕರಗಿನ ಈ ಉಪಮಾ ಹತರ ಬುದುರಜಾನನ್ ಮಹಸಿ ವಿಸ್ತರ ಕರ ದೇವಿಯ ದಿವ್ಯಾಂಗನಾವಕ್ಕೆಕ್ಕ ವಾಸೇ ಕರನವಾಗಿ ಕೋಹುಮದೇ ಪೌಲ್ ಜೀವಿತ ಅಕ್ತುಲೇ ಸತುಟ ಸೆನಸೀಮ ಏ ಪೌಲ್ ಜೀವಿತೇಕ ಸದ್ಧಾವ ಗುಣಧರ್ಮತ್ತೆಕ್ಕ ಏ ಸತುಟೆಂಗ್ ಇನ್ನೆ ಏಕಟ ಹೇತುವಿನ ಕಾರಣ ಮನವದ ಅನ್ನ ಇತನದಿ ತಮೈ ಬುದುರಜಾನನ್ ವಹಸೆ ಪೆನ್ನುವೆ ಸಮಸದ್ಧಾ ಸಮಸೀಲ ಸಮತ್ಯಾಗ ಸಮಪ್ರಜ್ಞಾ ಕೇನ ಮೆನ್ನ ಮೇ ಕಾರಣ ಬಿರಿಂದ ತುಲ ಸ್ವಾಮಿಯಾ ತುಲ ತೇ ವಿವಾಹವಿನ ದೆನ್ನಾ ತುಲಮ ಆದರೀಕರಣ ನಂಗೆ ಆದರವಾಂತೆ ಅಂತುಲ ವೆನ್ನು ಪುಲುವ ವಿವಾಹ ಜೀವಿತ ಅಕ್ತುಲ ಏ ಆಯ ತುಲ ಮೇ ಗುಣಧರ್ಮ ಪಾವತಿನವಾ ನಂ ಅನ್ನ ಇತನದಿ ಏ ಆಯ್ ಜೀವಿತೇ ಕಟಯಿತು ಕರದ್ದಿ ಅರ ಗ್ಯಾಟೂಮ್ ನೊಗ್ಯಾಲಪೀಮ್ ಮೆನ್ನ ಮೇ ವ್ಯಾತಿ ದೆ ಸಾಮಾನ್ಯ ಅದ ಗ್ಯಾಲಪೀಮ್ ಬಲನ್ ವೆನವೆನ ಗ್ಯಾಲಪೀಮ್ ಟಿಕಾಣಿ ಬಲನ್ ಎತ್ತಕೊಟ ಮೀಕೆ ಇಂದರಿ ಬಲನ್ ಪುಳುವಂ ಪೊರೊಂದಂ ಗ್ಯಾಲಪಿನ ಅದ ಬಲನ್ ಪುಳುವಂ ಕುಲಮಲ ಹೊಯನ್ ಪುಳುವಂ ಪೌಲಟ ಗ್ಯಾಲಪಿನ ಒಯ್ ವಗೆ ದೇವಾಲ್ ಹೊಯನ್ ಹೆಬೈ ಏ ಒಕ್ಕೊಮ ಗ್ಯಾಲಪುನತ್ ಒಬ ಹಿತಾನ ಸದ್ದಾವಕ್ ನೆತ್ನ ಸೀಲಯಕ್ ನೆತ್ನ ಎಕ್ಕು ಸ್ವಾಮಿಯ ದುರಾಚಾರ್ಯ ಅನ ಬೇ ಬದುಕಮಟ ಮತ್ ಕುಡು ಒಲ್ಟ ಅಬ್ಬಹಿ ವೆಚ್ಚ ಸಲ್ಲಾಲಕಮಿ ಅನ ಕೆನೆಕ್ನ ಈ ಜೀವಿತ ಸಾರ್ಥಕನೇ ಇವ ಗಿನಿ ಗೊಡವಾಲ್ನೆ ಹೆಬೈ ಧರ್ಮೀ ಬುದುಹಾಂದ್ರ ಪೆನ್ನುವ ಏ ದೆನ್ನ ತುಲಮ ಸದ್ದಾವ ತಿಯನ ಈ ಸದ್ದಾವ ತಿಯನವ ಕಿನ ಕಾರಣೇಮ ಜೀವಿತ ಅವಬೋಧಿಕಿನ್ ಜೀವತ್ತಿನ ದೆನ್ನೆ ಈ ದೆನ್ನಮ ಇವಸೀಮ ಪುರುದು ಕರ್ಣ ದೆನ್ನೆ ಎಕಿನೆ ಕಾ ಪರಯ ಯನ ದೆನ್ನೆ ನೆವೆ ಹೆಮ ವೆಲಾವೆಮ ದೆನ್ನಗೆ ಅರಮುಣಕ್ ತಿಯನ ಮೆಲವ ಪರಲವ ಜಯ ಗನ್ನೋನೆ ಮೆಲವ ಜೀವಿತೆ ಸತುಟಿಂಗ್ ಇನ್ನೋನೆ ಪರಲವತ್ ಜಯ ಗನ್ನೋನೆ ಮೇ ಸಸರೆ ಮಿದೆನ್ನೋನ ಕೇನ ಎಕಮ ಅರಮುಣ ತಮೈ ಈ ಜೀವಿತೇ ತುಲ ದೆನ್ನ ಜೀವತ್ತೆ ಕಥಾಕರನ್ನಿ ಸೆಲಸುಂ ಹದನ್ನಿ ಏ ಆಯ್ಗೆ ಅನಾಗತ ಸೆಲಸುಂ ತುಲವೇವಾ ದರುವ ಹೆದುವತ್ ಈ ದರುವಂಟ ಅನಾಗತ ಅರಮುಣಕ್ ದೆನ್ನಿ ಈ ಹೆಮದಯಕ್ ತುಲಮ ಧರ್ಮೇ ತುಲ ದೆಂ ಬಲನ್ ಬುಧಾಂದ್ರ ಪೆನ್ನೋ ಮಹನಿನಿ ಗಿಹಿ ಜೀವಿತ ಗತಕರ್ಣ ಧರ್ಮಾನುಕೂಲ ಜೀವತ್ವೇನ ಮಗೇ ಗಿಹಿ ಶ್ರಾವಿಕಾವನ್ ඒ අයට දරු